ಬದಲಿ ಬಬಗಬಲಿ ಕಬಲಿ ಮದದಿ ದಿ ದಿ ಬಬಗಬಲಿ ಕಬಲಿ ಬದಲಿ ಬಬಗಬಲಿ ಕಬಲಿ ಮದದಿ ದಿ ದಿ ಬಬಗಬಲಿ ಕಬಲಿ ಬದಲಿ ಬಬಗಬಲಿ ಕಬಲಿ ಮದನಿ ಬಬಗಬಲಿ ಕಬಲಿ ಇರಾ ಇರಾ